0: Écoutez Radio Pays d'Hérault et RPH Sud depuis le cirque du bout du monde à Saint-Étienne-de-Gourgas.
1: Na na ni chi wo hi na na ni chi wo hi wo hi wo hi wo hi wo hi wo hi wo na na ni chi wo hi na na ni chi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi wo hi